0: ಲಾಣು ಬಂದೆ ಗಂಡಲಾಯ್ದ
1: ತಕ್ಕಿನ ಮೇ ತಕ್ರಾಯ್ದೋ ಬೆಳೆ ಮಂದತೆ ಬಲ್ನಿವಲಾಯ್ದಾಯ್
0: ಆಹಾ ದೀರ್ಷ
1: ರೇರ್ ಮೇಲೆ ವನಾಯ್ಕಡೆ ಒಂದೆ
0: ಹೋಂದೆ ಮಾ ಬಗ್ಗೆ ಕೇನ ಹೋಂದೆ ಮಾ ಬಗ್ಗೆ ಕೇನ ಸಕ್ಷಲ ಜಣ ಕಾಯ್ದ ತುರ್ಪಿ ಕಾಯ್ ಪುಸಾಂಗ ಆಡವಲಾಯ್ದ
1: ಸಾಬೇರ್ ವಜೀರ್ ದೈ ದೇರ್ ಖೋಪರ್ ಅಜ್ಮಕ್ ಸುಡನಿ ವಲಾಯ್ದಾಯ್
0: ಔಸಾಯ ಜಾಮ ಕೋಖಾಮಿ ಜಡಗಿ ಪೋರಿ
1: ಗಂಡಲಾದ್ಯಾಡಿ ಶಾಂತ ಹೋರ್ತೀನಿ
0: ಬಾಸ್ಕ ದಮರ ನೂರ ಲಲಾಶಯ ನಿಕಾಲ್ ಕಮಲ ಯೋ ಜಹಾನ್ ಮನನ ಐ ಥಿಂಕ್ ಯು ಸೋ ವಾರಿ ಮ್ಯಾಚ್ ಕಾರ್ಕಲ ರೋಷಿ ಜಿಂದಗಿ ಶಾರಾ ವಾನದ
1: Once
0: again, thank you so very, very
1: much.
0: Okay, bro. Thank you so very much. ನಡೆ ಮನನ ನೆಸ್ಕಲರ್ತೆ ಮುಖಾವಿರ್ ಕವಿ ಮಿಸ್ರ ಸೂಕ್ತಿ ಸಬು ಶಮಿಲಿ ವಿ ಸೇಫರ್ 927-292-292 ದಿಲ್ಲಾರೆ ಅಸ್ಸಲಾಮು ಅಲೈಕುಮ್
2: ಅಸ್ಸಲಾಮು ಅಲೈಕುಮ್
0: ಜಿ ವಾಲೈಕುಮ್ ಅಸ್ಸಲಾಮ್ ರುಜಾನ್ ಮಿ ಸೂಕ್ತಿ ಸೈ ಕಿಮ್ ಜೈನಾ
2: ಸಬ್ದರ್ ಖಬರ್ ಹೈ ಕೌಬಾನೋ ನಾ
0: ಓ ಸಬ್ದರ್ ಗುಲ್ಗುಲ್ ಅಂಡ್ ಬುಲ್ಬುಲ್ ಸಬ್ದರ್ ಸ್ತನಾಯ ಮಾಸಿ
2: ಮಾಶಾಅಲ್ಲಾಹ್
0: ಬಿಲ್ಕುಲ್ ರಾತ್ರಿ ಬಲ್ ಪ್ರೋಗ್ರಾಮ್ ಟೈಮ್ ಚಿವಿ ಆಗ ಚಲೇ ಜಿ ಬಲ್ ಪ್ರೋಗ್ರಾಮ್
2: ಇನ್ಶಾಅಲ್ಲಾಹ್
0: ಇನ್ಶಾಅಲ್ಲಾಹ್ ಯು ಜಹಾನ್ ಮನೈ ರೋಜಾನ ಥ್ಯಾಂಕ್ ಯು ಸೋ ವೆರಿ ಮಚ್
2: ವಾಲೇಕಮ್
0: ಸಲಾಮ್ ವರಹಮತುಲ್ಲಾಹಿ ವಬರಕಾತುಹು ಸಫ್ದರ್ ದೆ ಬಾನಿನ ಯು ಜಹಾನ್ ಮನನ ಟೋಲ್ ಮೀನಾವಾಲ್ ಬಜರ ಪೋರಿ ಕಾ ಜನೂಬಿ ಶಿಮಾಲಿ ವಜೀರಿಸ್ತಾನ್ ಲಕಿ ನವರಂಗ ದಿಸರೈ ಟಾಂಗ್ ಶೋ ಡಿ ಐ ಖಾನ್ ಶೋ ಕರೆಕ್ ಶೋ ಜುಮೇರ್ ಶೋ ಬಿಲ್ಕುಲ್

ಬೇದಾರ ಚಾನ ದೇ ಮಿಲಾವಿಗಿ ಅಂಬಿರಿ ಕಲಾಕಿ ಇಮ್ರಾನ್ ಬೇಕರಿ ಅಂಬಿರಿ ಕಲಾಕಿ ಹಮ್ ಮಿಲಾವಿಗಿ ವರ್ಸರಾ ಉರೂಸಾ ಶಾಪಿಂಗ್ ಸೆಂಟರ್ ಸರ್ ಹಮ್ ಮಿಲಾವಿಗಿ ಅಹಮದಾಬಾದ್ ಮಿಲಕಿ ಮಿಲಾವಿಗಿ ಮುಬಶ್ಶಿರ್ ಅಂಡ್ ಸಮಿ ಕಾಸ್ಮೆಟಿಕ್ ಸರ್ ಮಿಲಾವಿಗಿ ರಹಮತಾಬಾದ್ ಕಿ ಮಿಲಾವಿಗಿ ವಾಹಿದ್ ಕಾಸ್ಮೆಟಿಕ್ಸ್ ರಹಮದಾಬಾದ್ ಕಿ ಮಿಲಾವಿಗಿ ಬಹಾದರ್ ಖೇಲು ಕಿ ಮಿಲಾವಿಗಿ ಆಶಿಕ್ ಕಾಸ್ಮೆಟಿಕ್ಸ್ ಸರ ವರ್ಸರ ಬಜೀಲ್ ಚೌಕಿ ಮತ್ಲಬ್ ಮಿಲಾವಿಗಿ ತೌಸ್ ಸರ ಆದಿಲ್ ಸೂಪರ್ ಸ್ಟೋರ್ ಸರ ಹಾಯ್ ಹಲೋ ಹೌ ಆರ್ ಯು ಕೇಸಿ ಯು ಠೀಕ್ ಠಾಕ್ ಅವರ್ ಆಜ್ ಮೇ ಬೂತ್ ಬಿಜಿ ಹೂ ಖಡಿ ರಜಾತ ಮನನಾ ವಾಯ್ ಚಿ ನಪ್ಪ ಕುರ್ಬಾನ್ ಸದ ನಿಕಲಿ ದಿ ಖತ್ ಮುಡಿ ರಜಾತ ಖರಾಬ್ ದಿ ದುಬಾರೆ ಉಡಿ ಕೆ ಖತ ಉಸ ನಿಕಲಿ ದಿ ಓ ಐ ಎಂ ಫರ್ಯಾಲ್ ಫ್ರಾಮ್ ಬನು ಖಡಿ ರಜಾತ ಮನನಾ ಫರ್ಯಾಲ್ ಡಿರ ಮನನಾ ಶುಕ್ರಿಯಾ ತಾರ ಮೆಸೇಜ್ ಕವಲು ಆಯ್ಶ ಹುಮ್ ರಾಗಲಿ ವದ ಬನು ನಾ ಫರ್ಯಾಲ್ ಹಮ್ ದ ಬನು ನಾ ಸಬಾನೂರ್ ಬಚರ್ತ ದಬಿ ನಜೀರ್ ಪೇಸು ಬಚಿ ದಲಿ ವಿ ಖಾ ಔ ದಿಲ್ ದುರ್ಬಾ ಬಚಿ ಕಮ್ ದಿ ಹಗಾ ಪ್ರದಿ ಖೈರಾತ್ ಲತಲಿ ವಿ ಮಹನೂರ್ ಬಚಿ ಕಮ್ ದಿ ಚರ್ತ ಶಾಬೆಂಗ್ ಲತಲಿ ವಿ ಜಮಂಗ ರಿಜ್ವಾನ್ ಬೈ ಬಚಿ ಕಮ್ ದಿ ಹಗಾ ಚರ್ತ ಮಾಶುಮಾನ್ ಸಖರ್ ಕರ ಬೋದಲಿ ವಿ ಮಳ ಬಚಿ ಸ ಕವೆ ನೋಖ ಕವೆ ಖಾ ದೇಸ್ತರ ಗುರುಬಾರ ಮಿಲಾವಿಗಿ ತೌಸರ ಎಹತಿಶಾಮ್ ಕಾಸ್ಮೆಟಿಕ್ಸ್ ಲತಂಬರ್ ಕಿ ಕಾದರ್ ಮಾರ್ಕೆಟ್ ಕಿ ಮಿಲಾವಿಗಿ ಎಹತಿಶಾಮ್ ಕಾಸ್ಮೆಟಿಕ್ಸ್ ಲತಂಬರ್ ಕಿ ಕಾದರ್ ಖಾನ್ ಮಾರ್ಕೆಟ್ ಕಿ ಮಿಲಾವಿಗಿ ಯಾನಿ ದಾಸ್ ವಾಯಮ್ ಖಾನ್ ಲತಂಬರ್ ಕಿ ಕಾದರ್ ಖಾನ್ ಮಾರ್ಕೆಟ್ ಕಿ ಎಹತಿಶಾಮ್ ಕಾಸ್ಮೆಟಿಕ್ಸ್ ಮಿಲಾವಿಗಿ ಮೊಹಮ್ಮದ್ ಅದ್ನಾನ್ ಜನರಲ್ ಸ್ಟೋರ್ ಕಿ ಮಿಲಾವಿಗಿ ಕಂದೋಖಿಲ್ ಗೌರ್ನಮೆಂಟ್ ಹೈ ಸ್ಕೂಲ್ ಸರ್ ನಿಜದಿ ಮೊಹಮ್ಮದ್ ಅದ್ನಾನ್ ಜನರಲ್ ಸ್ಟೋರ್ ಸರ್ ಮಿಲಾವಿಗಿ ಕಮ್ ಚಿಪ್ ಕಂದೋಖಿಲ್ ಕಿ ಮೌಜೂದ್ ದಿಖಾ ದೇನ ಇಲಾವತ ಅಷ್ಟು ಮಿಲಾವಿಗಿ ಮುಬಶ್ಶಿರ್ ಹುಸೇನ್ ಸರ ಕಮ್ಚಿಪ್ ಸೌದಿ ಶಾಪಿಂಗ್ ಸೆಂಟರ್ ಕಿದೆ ಮಜೀದ್ ಮಾಲೂಮಾತ್ ಕೆ ಇಸ್ ನಂಬರ್ ಪೆ ರಾಬ್ರತ ಕರಿ 0372561272 ಸೂಜು ಕುರ್ಬಾನ್ ಕರ ಬಿಲ್ಕುಲ್ ದ ಖಬರ್ ಸಲ್ ವಾರಿ ಟಿಕ್ ದಖಾ ಯಾರ್ ಹೋಗ್ ದಿ ದಹರ್ ಚಾನೋ ದದಿ ಠೋಲಿ ದುನಿಯಾನ ಯಾರ್ ಹೋಗ್ ನವಿ ಕನ ನೋ ಖಲ್ಕು ದುಮ್ ರೆಡಿರ್ ಜಾತ ವಾರಿ ಬ್ಯಾಖ್ ಬಲ್ ಕೋರ್ ತರ

ಅದನ್ನ ಜಿರುಳಾಧಿಕಾರ ನಾವು ಫಕೀರಬಾದ್ ಕಲಿನ ಅಜಸೋಡೇರ್ ಜುದಾವನ್ನದೇ ಫಕೀರಬಾದ್ ಕಲಿನ ವಚನ ಶೇ ನರಂ ನರಂ ಬಾರಿಶ ಜಾರಿ ಹೇ ಸಲಮಿನ ಆರ್ ಜೆ ಎಮ್ ಜಿ ಡೇರ್ ಜುದಾವನ್ನ ಸಲಮಿನ ದರ್ರಸಲ್ ಜೋ ಜಹಾನ್ ನೋಣ ಓ ಸಲಮ ವೇರ್ ಕ ಫರ್ಮ ಜಿರ್ತಾನೆ ದಾ ಆ ಸರಫಾತ ಜರ್ಲಾಲ್ ತಾ ಚುಟ ಮೇವ್ ತಾ ಚುಟ ಮರ್ವಾ ನಯಾ ಬಾರ್ ಮನಿ ಹನ್ ಮಲಕ ಕಲ್ಮಾ ಸೇ ಟೋಲಿ ತಾ ಸಲಮ ಇಟ್ಸ್ ಮೇ ಹೊರೇನ್ ಡೇರ್ ಜುದಾವನ್ನ ಮೆಸ್ಸಿ ಕೇವಲ ಡೇರ್ ಜುದಾವನ್ನ